0: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, 9 ದಶಕಗಳ ಜನವಾಣಿ ಸೌರಭ ಆಕಾಶವಾಣಿ ವೈಭವ, ಆಕಾಶವಾಣಿ ಸ್ಮೃತಿ ಸಂಚಿಯ ರೇಡಿಯೋ ಸವಿನೆನಪುಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮ ಕಸ್ತೂರಿ ಸ್ಟುಡಿಯೋಕ್ಕೆ ತಮ್ಮ ಆಕಾಶವಾಣಿಯೊಂದಿಗೆ ಇರುವ ಅನುಬಂಧವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ಹಿರಿಯ ಕನ್ನಡ ಬಾನುಲಿ ಉದ್ಘೋಷಕರು ಹಾಗೂ ನಾಟಕರಂಗ ಕಲಾವಿದರು ಮತ್ತು ಗಾಯಕರಾದ ಶ್ರೀಮತಿ ಪ್ರಭಾ ಕಾಳ್ಗಿಕರ್ ಅವರು. ಅವರನ್ನು ಗೌರವದಿಂದ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ನಿಮ್ಮ ಆತ್ಮೀಯ ಸ್ವಾಗತ. 90 ವಸಂತಗಳ ಪೂರ್ಣಗೊಂಡ ಸಂದರ್ಭದಲ್ಲಿ ನಿಮ್ಮ ಆಕಾಶವಾಣಿ ಒಡನಾಟದ ಮತ್ತು ಅನುಬಂಧದ ಬಗ್ಗೆ ನಿಮ್ಮ ಮಾತಿನಲ್ಲಿ ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಳ್ಳಿ. ಮೊಟ್ಟ ಮೊದಲಿಗೆ ನಮ್ಮ ಆಕಾಶವಾಣಿಗೆ ಸುಮಾರು ವರ್ಷಗಳಿಂದ ನೀವು ಕೊಡ್ತಿರುವಂತಹ ಕೊಡುಗೆಯ ಹಿತ ಕೊಟ್ಟಿವೆ. ನೀವು ಮಾಡಿರುವಂತಹ ಈ ರೇಡಿಯೋ ಸೇವೆ ಅನನ್ಯವಾದದ್ದು. ನಿಮಗೆ ಅಭಿನಂದನೆಗಳು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮ ಅಡಿಯಿಡೋಣ. ಪ್ರಭಾ ಕಾಳ್ಗಿಕರ್ ಮೇಡಮ್, ಆಕಾಶವಾಣಿ ಎಂದರೆ ನಮ್ಮ ಜೀವನದಲ್ಲಿ ಅರಳುವಂತಹ ಸುಮಗಳಿಗೆ ಒಂದು ವೇದಿಕೆ. ನಮ್ಮೆಲ್ಲರ ಜೀವನದಲ್ಲಿಯೂ ಆಕಾಶವಾಣಿ ಒಂದಿಲ್ಲ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಆಕಾಶವಾಣಿ ಎಂದರೆ ನಮ್ಮೆಲ್ಲರ ಅಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ಲರನ್ನೂ ರಂಜಿಸಿದೆ. ಇಂದಿಗೂ ಎಲ್ಲರ ಜೀವನದಲ್ಲಿ ಆಕಾಶವಾಣಿಯು ಒಂದು ಸುಂದರ ನೆನಪನ್ನು ಉಳಿಸಿಕೊಟ್ಟಿದೆ. ಇಂತಹ ಸುಂದರ ನೆನಪು, ಅವಿಸ್ಮರಣೀಯಾದ ಘಟನೆಗಳು ನಿಮ್ಮ ಜೀವನದಲ್ಲಿಯೂ ಬಂದಿರುತ್ತೆ. ನೀವು ರೇಡಿಯೋ ಕೇಳುತ್ತಾ ಬೆಳೆದಿರ್ತೀರಿ. ನಿಮ್ಮ ರೇಡಿಯೋ ಅನುಭವಗಳು ಮತ್ತು ಆಕಾಶವಾಣಿಯಲ್ಲಿ ಪದಾರ್ಪಣೆ ಹೊಂದಿರುವಂತಹ ಸಂದರ್ಭಗಳನ್ನು ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಳ್ಳಿ.
1: ಧನ್ಯವಾದಗಳು. ಇವತ್ತು ಈ ವಿಷಯದಲ್ಲಿ ಮಾತಾಡುವುದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಆಕಾಶವಾಣಿ ಅಂದ್ರೆ ಅದೊಂದು ದೊಡ್ಡ ಅಶೀರ್ಯರ ವಾಣಿ ಆಗ್ಬಿಟ್ಟಿದೆ. ಅಂದ್ರೆ ಅದನ್ನು ಕೇಳುವುದಕ್ಕೆ ಒಂದು ಸಂತೋಷ, ಆಕಾಶವಾಣಿ ಅಂದ್ರೇನೆ ಒಂದು ಆನಂದ. ನಾನು ಇಲ್ಲಿ ಆಕಾಶವಾಣಿಗೆ ಬಂದಿರೋದು ನನ್ನ ಅನುಭವ.

0: ಅವುಗಳನ್ನು ಒಂದೊಂದಾಗಿ ತಿಳಿಸುತ್ತೇನೆ. ಮೊದಲಾಗಿ ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಅಬಾಬ್ ಸುನೆಂಗೆ ಕನ್ನಡ ಕಾರ್ಯಕ್ರಮ, ಈ ತರ ಹೇಳಿದಾಗ ನನ್ನಲ್ಲಿ ಅದೇನೋ ಒಂದು ಉತ್ಸಾಹ ಬಂದ್ಬಿಡ್ತಾ ಇತ್ತು. ಓ, ನಾನು ನಮ್ಮ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ, ನಾನೊಂದು ಅನೌನ್ಸರ್ ಆಗಿದ್ದೇನೆ, ಅನೌನ್ಸರ್ ಆಗಿ ನನ್ನ ಸೇವೆಯನ್ನು ಇಲ್ಲಿ ಮಾಡುವ ಒಂದು ಭಾಗ್ಯ ನನಗೆ ಬಂದಿದೆ ಅಂತ ಅದೆಷ್ಟು ನನಗೆ ಸಂತೋಷ ಕೊಟ್ಟಿರೋದು. ಆಗ ನಾನು ಅವ್ರು ಹೇಳಿದ ಕೂಡಲೇ ನಾನು ಹೇಳ್ತಾ ಇದ್ದೆ, ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಅಂತ. ಈ ತರ ನಮ್ಮ ಕಾರ್ಯಕ್ರಮ ಮುಂದೆ ಸಾಗ್ತಾ ಇತ್ತು. ಹೀಗೆ ನಾವು ಆಕಾಶವಾಣಿಯಲ್ಲಿ ನಾವು ಉದ್ಘೋಷಕರಾಗಿ ಬಂದಾಗ ಮೊದಲನೇ ಸಾರಿ ನಾನು ಆಕಾಶವಾಣಿ ಹೈದರಾಬಾದ್ ಅಂತ ಹೇಳಿ ನನ್ನ ಕಾರ್ಯಕ್ರಮ ಮುಂದುವರಿಸಿದಾಗ ಆ ವಾಯ್ಸ್ ಎಲ್ಲ ಏರ್ನಲ್ಲಿ ಹೋಗ್ತಾ ಇದೆ. ಹಾಗೆ ಅದು ಹೋಗಿದೆ ಅನ್ನೋ ಸಂತೋಷ ಒಂದು, ಮನೆಯವರೆಲ್ಲ ಕೂತ್ಕೊಂಡು ನಮ್ಮ ಧ್ವನಿ ಕೇಳ್ತಾ ಇದ್ರು, ಅದೂ ಒಂದು ಸಂತೋಷ ಬೇರೆನೆ ಇತ್ತು. ಈ ಸಂತೋಷಕ್ಕೆ ಕೋಟಿ ರೂಪಾಯಿಗಳು ಕೊಟ್ಟರು ಕೂಡ ಅದು ಸಮ ಆಗೋದಿಲ್ಲ. ಅದಕ್ಕೆ ಆ ಸಂಪತ್ತಿಗೆ ಸಮವಾಗಿದ್ದು ಯಾವುದೂ ಇಲ್ಲ. ಮೈಕ್ನಲ್ಲಿ ಈ ತರ ಮಾತಾಡೋದು ಅದೊಂದು ಸುಂದರವಾದ ಅನುಭವ ಅಷ್ಟೇ, ಇದು ಅನುಭವವೇ. ಇದನ್ನ ನಾವು ಹಂಚಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ, ಬರೀ ಅನುಭವಿಸಬೇಕಷ್ಟೇನೆ. ನನ್ನ ಪ್ರಯಾಣ ಎಆರ್ ನಲ್ಲಿ ಹೇಗೆ ಶುರು ಆಯ್ತು ಅಂದ್ರೆ, ನಾನು ತುಂಬಾ ಚಿನ್ನವರಾಗಿದ್ದಾಗ ಬಾಲಾನಂದಂ ಅಂತ ಒಂದು ಮಕ್ಕಳಿಗಾಗಿ ಸಂಘ ಒಂದಿತ್ತು, ಅದು ತೆಲುಗಿನ ಸಂಘ. ಅವ್ರೇನಂದ್ರೆ ಎಲ್ಲಾ ತೆಲುಗು ಮಕ್ಕಳಿಗೆ ಅವರು ತಮ್ಮಲ್ಲಿ ಕರೆಸಿಕೊಂಡು ಅವರು ಟ್ರೈನಿಂಗ್ ಕೊಟ್ಟು ಮಕ್ಕಳಿಗೆ ವಿವಿಧ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ರು. ಈ ಬಾಲಾನಂದಂನ ನಡೆಸಿಕೊಡೋರು ರೇಡಿಯೋ ಅನ್ನಯ್ಯ ಮತ್ತು ರೇಡಿಯೋ ಅಕ್ಕಯ್ಯ ಅಂತ ತುಂಬಾ ದೊಡ್ಡ ವ್ಯಕ್ತಿಗಳು. ಅವರನ್ನು ಇವತ್ತು ನಾವು ಈ ಆಕಾಶವಾಣಿ ಮೂಲಕ ನಾವು ನೆನೆಸಿಕೊಳ್ಳೇ ವ್ಯಕ್ತಿಗಳು. ಅವರು ಇಂಥ ಎಷ್ಟೋ ಮಕ್ಕಳನ್ನ ರೆಡಿ ಮಾಡಿ ತಯಾರು ಮಾಡಿ ಅವರೆಲ್ಲ ಇವತ್ತು ಏನೇನೋ ದೊಡ್ಡ ದೊಡ್ಡವರು ಆಗ್ಬಿಟ್ಟಿದ್ದಾರೆ. ಇಲ್ಲಿಂದ ನನ್ನ ಅನುಭವ ಸ್ಟಾರ್ಟ್ ಆಯ್ತು. ನನಗೆ ಇಲ್ಲಿಂದ ರೇಡಿಯೋದಲ್ಲಿ ಮಾತಾಡೋಕೆ ಮತ್ತು ಪ್ರೋಗ್ರಾಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿತು. ಅವರು ತುಂಬಾ ಆಸಕ್ತಿಯಿಂದ ಎಲ್ಲಾ ಮಕ್ಕಳಿಗೂ ಟ್ರೈನಿಂಗ್ ಕೊಟ್ಟು ಅವರೇ ಆಗಿನ ಕಾಲಕ್ಕೆ ರಿಕ್ಷಾದಲ್ಲಿ ಒಂದೊಂದು ರಿಕ್ಷಾದಲ್ಲಿ 6-8 ಮಕ್ಕಳನ್ನ ಕೂಡಿಸಿಕೊಂಡು ನಮಗೆ ಇಲ್ಲಿ ಆಕಾಶವಾಣಿಗೆ ಕರ್ಕೊಂಡು ಬಂದು ಅವರೇ ಹೋಗಿ ನಮ್ಮ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ನಮ್ಗೆಲ್ಲ ಒಂದೊಂದು ಚಾಕ್ಲೇಟ್ ತರ ಕೊಡ್ತಾ ಇದ್ರು. ಹೀಗೆ ಮಾಡಿ ನಮಗೊಂದು ಇನ್ಸ್ಪಿರೇಷನ್ ಆದ ಈ ಆಕಾಶವಾಣಿ ಇವತ್ತಿನ ದಿವಸ ನನ್ನನ್ನು ಇಲ್ಲಿ ಕೂಡಿಸಿದೆ ಅಂತಂದ್ರೆ ಅದೊಂದು ಮಹದ್ಭಾಗ್ಯವೇ ಸರ್.
1: ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರಿ ಮೇಡಮ್. ಇಲ್ಲಿವರೆಗೆ ನೀವು ಆಕಾಶವಾಣಿ ಉದ್ಘೋಷಕರಾಗಿ ಕನ್ನಡದ ಒಂದು ಮಾಧ್ಯಮದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆಕಾಶವಾಣಿಯೇ ನಿಮ್ಮ ಅಭಿಪ್ರಾಯದಲ್ಲಿ ಆ ಒಂದು ವಿವರಣೆಯನ್ನು ಸ್ವಲ್ಪ ನಮ್ಮ ಶ್ರೋತೃ ಬಂಧುಗಳೊಂದಿಗೆ.
0: ನಾನು ಆಕಾಶವಾಣಿಗೆ ಮತ್ತೆ ಬಂದಿರೋದು ಸುಮಾರು 19-20 ಇಯರ್ಸ್ ಏಜ್ ನಲ್ಲಿ ಬಂದಿದ್ದೀನಿ. ಹೀಗೆ ಬಾಲಾನಂದಂನಿಂದ ನನ್ನ ಪ್ರಯಾಣ ಶುರು ಆಯ್ತು. ನಾವು ಆಕಾಶವಾಣಿಗೆ ಆಡಿಷನ್ ಅಂತ ಬಂದಿದ್ದಾಯ್ತು. ಆಡಿಷನ್ ಅಲ್ಲಿ ಕೂಡ ನಮ್ಗೆ ಏನಂತಂದ್ರೆ ಅವಾಗೂ ಕನ್ನಡ ಸ್ಕ್ರಿಪ್ಟ್ ಕೊಟ್ಟಿದ್ರು. ಆ ಕನ್ನಡ ಸ್ಕ್ರಿಪ್ಟ್ ನ ನಾವು ಅನುಗುಣವಾಗಿ ನಾವು ಕನ್ನಡದಲ್ಲಿ ಹೇಳಬೇಕಾಗಿತ್ತು. ಅದನ್ನ ತುಂಬಾನೇ ಟೆನ್ಷನ್ ಆಗ್ತಾ ಇತ್ತು, ಆದ್ರೂ ಕೂಡ ಆಡಿಷನ್ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನಾವು ಪಾಸ್ ಆಗಿದ್ವಿ. ಈ ರೀತಿಯಿಂದ ನಾನು ಕನ್ನಡ, ತೆಲುಗು ಮತ್ತು ಹಿಂದಿ ಮೂರರಲ್ಲಿ ಕೂಡ ಆಡಿಷನ್ ಪಾಸ್ ಆಗಿದ್ದೇನೆ. ಈ ತರ ನಾವು ಕಾರ್ಯಕ್ರಮಗಳು ಕೊಡ್ತಾ ನಾವು ತೆಲುಗುನಲ್ಲಿ ಡ್ರಾಮಾಸ್ ಅದು ಮಾಡಿದ್ದೀನಿ, ಕನ್ನಡದಲ್ಲೂ ಕೂಡ ಮಾಡಿದ್ದೀನಿ, ಮತ್ತೆ ಹಿಂದಿಯಲ್ಲಿ ಕೂಡ ಮಾಡಿದ್ದೀನಿ. ಹಿಂದಿಯಲ್ಲಿ ನೈರಂಗ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಹೈದರಾಬಾದ್ ಬಿ ನಲ್ಲಿ. ಆ ಪ್ರೋಗ್ರಾಮ್ ನಲ್ಲಿ ನಾನು ಕೆಲವೆಲ್ಲ ಗಜಲ್ಸ್ ಹಾಡಿದ್ದೀನಿ ಮತ್ತು ಕೆಲವು ನಾಟಕಗಳು ಮಾಡಿದ್ದೀನಿ. ಸೊ ಈ ತರ ಆಕಾಶವಾಣಿ ನನಗೆ ಡೇ ಬೈ ಡೇ ಡೆವಲಪ್ಮೆಂಟ್ ಕೊಡ್ತಾ ಹೋಯ್ತು. ಆಕಾಶವಾಣಿಯಿಂದ ನಾನು ತುಂಬಾನೇ ಡೆವಲಪ್ ಆಗಿದ್ದೀನಿ. ಆಕಾಶವಾಣಿ ಜನರಿಗೆಲ್ಲರಿಗೂ ಡೆವಲಪ್ ಮಾಡಿತು, ಬಟ್ ನನಗೆ ಪರ್ಸನಲ್ ಆಗಿ ಬೇರೆ ತರಾನೇ ಒಂದು ಡೆವಲಪ್ಮೆಂಟ್ ಕೊಡ್ತು.
1: ಎಲ್ಲ ಅವಕಾಶಗಳು ಬಂದು
0: ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋ ಅವಕಾಶ ಬಂತು. ಬರೀ ನನಗೆ ಅವಕಾಶಗಳು ಬರೋದಷ್ಟೇ ಅಲ್ಲ, ಅದರಿಂದ ನನ್ನ ಭಾಷೆ ಆಯ್ತು, ನನ್ನ ಶೈಲಿ ಆಯ್ತು, ನನ್ನ ಪದ್ಧತಿ ಆಯ್ತು, ಎಲ್ಲವನ್ನೂ ಚೇಂಜ್ ಮಾಡ್ಕೊಂತ ಕೊನೆಗೆ ಇವತ್ತಿನ ದಿವಸ ನಾವು ಕತೆ ಬರೆಯೋದು, ಕವಿತೆಗಳು ಬರೆಯೋದು, ಸಿಂಗಿಂಗ್ ಹಾಡೋದು ಇದೆಲ್ಲನೂ ಕೂಡ ಆಕಾಶವಾಣಿ ಮೂಲಕನೇ ನಾನು ಡೆವಲಪ್ ಆಗಿರೋದು. ಆಕಾಶವಾಣಿಯಿಂದಲೇ ನನಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿತು. ಆಗ ಆಕಾಶವಾಣಿ ಅನೌನ್ಸರ್ಸ್ ಗೆ ತುಂಬಾ ಕಡಿಮೆ ಇರ್ತಾ ಇತ್ತು ರೆಮ್ಯುನರೇಷನ್. ಎಷ್ಟಂದ್ರೆ ಕೇವಲ 5 ರೂಪಾಯಿ ಮಾತ್ರ,
1: 69-70, 69-70, 1969, 1970, 1971
0: ಈ ಕಾಲದಲ್ಲಿ 5 ರೂಪೀಸ್ ಮಾತ್ರ ಪರ್ ಡೇ. 5 ರೂಪೀಸ್ ನಮ್ಗೆ ಅನೌನ್ಸರ್ ಆಗಿ ಕೊಡಬೇಕಾದ್ರೆ ವಾರಕ್ಕೆ 2 ದಿವಸ ಕೊಡ್ತಾ ಇದ್ರು. ಆನಂತರ ಆಮೇಲೆ ಅದು 15 ದಿವಸಕ್ಕೆ, ಅಂದ್ರೆ 15 ದಿವಸಕ್ಕೆ 4 ಪ್ರೋಗ್ರಾಮ್ಸ್, ಆ ನಂತರ 1 ತಿಂಗಳು ಹಾಗೆ ಕೊಡ್ತಾ ಇದ್ರು. ಇದ್ರ ಮೂಲಕ ನಾನು ಸಂಗೀತ ಕಲ್ತ್ಕೊಂಡಿದ್ದಾಯ್ತು. ಆಮೇಲೆ ಯುವಾಣಿಯಲ್ಲಿ ಹಾಡು ಹೇಳ್ತಾ ಇದ್ದೆ, ಸಂಗೀತ ಅಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಫಾರ್ 15 ಮಿನಿಟ್ಸ್. ಆ ಕಾರ್ಯಕ್ರಮಕ್ಕೆ ನಮಗೆ 25 ರೂಪೀಸ್ ಕೊಡ್ತಾ ಇದ್ರು, 25. ಅಂದ್ರೆ ಆಕಾಶವಾಣಿ ಯಂಗ್ಸ್ಟರ್ಸ್ ಗೆ ಎಷ್ಟು ಎನ್ಕರೇಜ್ ಮಾಡಿದೆ, ಎಷ್ಟೆಲ್ಲ ಎನ್ಕರೇಜ್ ಮಾಡಿದೆ, ಎಷ್ಟು ಪ್ರೋತ್ಸಾಹ ನೀಡಿದೆ, ಎಷ್ಟು ಜನರಿಗೆ ನಾವು ಆಕಾಶವಾಣಿಯಲ್ಲಿ ಭಾಗವಹಿಸಬೇಕು ಅನ್ನೋ ಅಂತ

ಬಂದಿದೆ, ಸಂತೋಷನು ನೀಡಿದೆ ಅವರಿಗೆ. ಆ ಕಾಲದಲ್ಲಿ 25 ರೂಪಾಯಿ ಕೂಡ ತುಂಬಾ ತುಂಬಾ ತುಂಬಾ ದೊಡ್ಡ ವಿಷಯ, ಬಹಳ ದೊಡ್ಡ ವಿಷಯನೇ ಅದು. ಆಗಿನ ಕಾಲಕ್ಕೆ ವಿವಿಧ ಭಾರತಿ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು. ಏ ಆಕಾಶವಾಣಿ ಕ ಪಂಚರಂಗಿ ಪ್ರೋಗ್ರಾಮ್ ಹೇ ವಿವಿಧ ಭಾರತಿ, ಈ ಇದು ಕೇಳೋದಕ್ಕೆ ಜನರೆಲ್ಲ ಬಿದ್ದು ಬಿದ್ದು. ಯಾಕೆ ಅಂತಂದ್ರೆ ಆಗಿನ ಅನೌನ್ಸರ್ಸ್ ಕೂಡ ತುಂಬಾ ಚೆನ್ನಾಗಿ ಅನೌನ್ಸ್ಮೆಂಟ್ ಕೊಡ್ತಾ ಇದ್ರು, ಅದರಿಂದ ಯಾವಾಗ ಪ್ರೋಗ್ರಾಮ್ಸ್ ಕೂಡ ಹಾಗೆ ಬರ್ತಾ ಇತ್ತು. ಅದರಲ್ಲಿ ಒಂದು ಸಂಗೀತ ಸರಿತ ಅಂತ ಒಂದು ಪ್ರೋಗ್ರಾಮ್ ಇರ್ತಾ ಇತ್ತು, ಅದು ಬೆಳಗಿನ ಹೊತ್ತು ಬರ್ತಾ ಇತ್ತು ಸಂಗೀತ ಸರಿತ. ಆ ಕಾರ್ಯಕ್ರಮದಲ್ಲಿ ಒಂದು ರಾಗದ ವಿಷಯಕ್ಕೆ ಹೇಳ್ತಾರೆ, ಪ್ಲಸ್ ಆ ರಾಗದ ವಿಷಯದಲ್ಲಿ ಆ ರಾಗಕ್ಕೆ ಸಂಬಂಧಿಸಿದ ಒಂದು ಸಿನಿಗೀತೆ ಒಂದು ಹಾಕ್ತಾ ಇದ್ರು. ಅದಕ್ಕೆ ಸಂಬಂಧಿಸಿದಂತ ಒಂದು ಕ್ಲಾಸಿಕಲ್ ಸಿಂಗರ್ದು ಒಂದು ಕ್ಲಾಸಿಕಲ್ ಇದು ಕೂಡ ಹಾಕ್ತಾ ಇದ್ರು. ಹೀಗಾಗಿ ಸಂಗೀತ ಕ್ಷೇತ್ರದಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಮಾಡೋರಿಗೆ ಇದು ಒಳ್ಳೆ ಅವಕಾಶ, ಬಹಳ ತುಂಬಾ ಚೆನ್ನಾಗಿ ಅವಕಾಶ. ಹಾಗೇನೆ ರಾಗರಂಗ್ ಅಂತ ಕೂಡ ಒಂದು ಬರ್ತಾ ಇತ್ತು, ಅದರಲ್ಲಿ ಕೂಡ ಎಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಕೊಡ್ತಾ ಇದ್ರು, ಕ್ಲಾಸಿಕಲ್ ಸಿಂಗರ್ಸ್ದು. ಈಗ ಮೊಹಮ್ಮದ್ ರಫಿ, ಮನ್ನಾಡೆ, ಲತಾ ಮಂಗೇಶ್ಕರ್, ಸುಮನ್ ಕಲ್ಯಾಣಪುರ್, ಆಶಾ ಭೋಸ್ಲೆ, ಇವರದೆಲ್ಲ ಕ್ಲಾಸಿಕಲ್ ಸಾಂಗ್ಸ್ ಅಂದ್ರೆ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಸ್, ಇದನ್ನೆಲ್ಲ ಹಾಕಿದ್ರೆ ಜನರಿಗೆ ಅಂದ್ರೆ ಸಂಗೀತ ಆಸಕ್ತಿ ಇದ್ದವರಿಗೆಲ್ಲ ಕೂಡ ಓ ಸಂಗೀತ ಒಂದೊಂದು ರಾಗ ಸಂಗೀತದ್ದು ಹಿಂದಿಯಲ್ಲಿ ಈ ತರ ಯೂಸ್ ಮಾಡ್ತಾರೆ, ಕನ್ನಡದಲ್ಲಿ ಈ ತರ ಬರುತ್ತೆ ಅಂತ ಒಂದು ನಾಲೆಜ್ ಬರ್ತಾ ಇತ್ತು. ಆಕಾಶವಾಣಿಯಿಂದ ನಾಲೆಜ್ ಬೆಳೆಯೋಕೆ ಒಂದು ಅವಕಾಶ. ಈಗ ಒಂದು ರಾಗದ ಬಗ್ಗೆ ಹೇಳಬೇಕಂದ್ರೆ ಭಾಗ್ಯಶ್ರೀ ಅಂತ ಇಟ್ಕೊಳ್ರಿ. ಈಗ ಭಾಗ್ಯಶ್ರೀ ರಾಗದ್ದು ಸ್ವಲ್ಪ ಒಂದೆರಡು ಮೂರು ಸ್ವರ ಹೇಳ್ತೀನಿ ಅಷ್ಟೇ.

0: ಸುನದಿ ಈ ತರ ಒಂದು ಹಾಡು ಕೇಳಿದಾಗ ಓ ಇದು ಫಲಾನ ರಾಗಕ್ಕೆ ಸಂಬಂಧಿಸಿದು ಅಂತ ಸಂಗೀತ ಕಲಿಯೋರಿಗೆ ಒಂದು ಜ್ಞಾನ ನೀಡ್ತಾ ಇತ್ತು ಆಕಾಶವಾಣಿ.
1: ಅದಕ್ಕೆ
0: ಜ್ಞಾನಪ್ರದಾಯ ಒಂಥರ ಇದು ಆಕಾಶವಾಣಿ ಅಶಿರಿಯರಿವಾಣಿ, ಇದು ಎಲ್ಲರಿಗೂ ಎಲ್ಲರ ಮನಸ್ಸಿನಿಂದ ಒಂದು ಸಂತೋಷ ಒಂದೇ ಅಲ್ಲ ಜ್ಞಾನ ಕೂಡ ನೀಡ್ತಾ ಇದೆ. ಆಮೇಲೆ ಆಸ್ ಅನೌನ್ಸರ್ ಕೆಲವೆಲ್ಲ ನನ್ನ ಅನುಭವಗಳಿದೆ. ಆವಾಗ ರೆಕಾರ್ಡಿಂಗ್ ಮಾಡುವಾಗ ಅಂದ್ರೆ ಒಂದು ಆಸೆ ಕೂಡ ನನಗೂ ಇರ್ತಾ ಇತ್ತು, ನಾನು ಎಷ್ಟೋ ಜನರಿಗೆ ಸಂದರ್ಶನ ತಗೊಂಡಿದ್ದೀರಿ, ಬಟ್ ನನಗೆ ಅವಾಗ ಏನ್ ಅನಿಸ್ತಾ ಇತ್ತು ಅಂದ್ರೆ ಅಯ್ಯೋ ಸೀಟ್ ನಲ್ಲಿ ಈ ಕಡೆ ಕೂತು ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ನನಗೂ ಒಂದು ದಿನ ಬರಬೇಕು ಸೀಟ್ ಆ ಕಡೆ ಇನ್ನೊಬ್ರು ಕೂತು ನನ್ನನ್ನು ಸಂದರ್ಶನ ತಗೊಳ್ಬೇಕು ಅನ್ನೋ ಅಂತ ಆಸೆಯೂ ಬಂದಿತ್ತು. ಸ್ವಾರ್ಥ ಇರ್ಬೋದು, ಮತ್ತೆ ಏನಾದ್ರೂ ಒಂದು ಆಸೆನೇ, ಅದು ಅದು ನನ್ನ ಬೆಳವಣಿಗೆ, ಅದು ಆ ತರದ ಒಂದು ಬೆಳವಣಿಗೆ ನನ್ನಲ್ಲಿ ಬರಬೇಕು ಅನ್ನೋ ಒಂದು ಆಸಕ್ತಿಯು ನನ್ನಲ್ಲಿ
1: ಪ್ರಬುದ್ಧತೆ ಬಂದಿದೆ. ಮೇಡಮ್, ನಮ್ಗೆ ಬಹಳ ಹಿರಿಯದಾದ ಉದ್ಘೋಷಕರು, ನಿಮ್ಮ ಮಾರ್ಗದರ್ಶಿ, ನಿಮ್ಮ ಹೆಜ್ಜೆಗಳಲ್ಲಿ ನಡೆಯುವಂತ ನಾವು ಇನ್ನು ಶಿಷ್ಯರ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಹೇಗೆ ಕಾರ್ಯಕ್ರಮ ನಿರೂಪಣೆ ಮಾಡಬೇಕು, ಹೇಗೆ ಸಂದರ್ಶನ ತೆಗೆದುಕೊಳ್ಬೇಕು, ನಮ್ಮ ಆಕಾಶವಾಣಿಯಿಂದ ಎಷ್ಟೊಂದು ಲಾಭಗಳಿವೆ, ಏನೆಲ್ಲ ಕಲಿಯಬಹುದು ಎನ್ನುವಂತ ವಿಷಯನ ಹೇಳ್ತಾ ಇದ್ದೀರಿ. ಮತ್ತಷ್ಟು ನಿಮ್ಮ ಒಂದು
0: ಆಮೇಲೆ ರೆಕಾರ್ಡಿಂಗ್ ಮಾಡುವಾಗ ಅಲ್ಲಿ ಅವಾಗ ಸ್ಪೂಲ್ ಸಿಸ್ಟಮ್ ಅಂತ ಇರ್ತಾ ಇತ್ತು. ಸ್ಪೂಲ್ ಸಿಸ್ಟಮ್, ಆ ಸ್ಪೂಲ್ ಸಿಸ್ಟಮ್ ನಲ್ಲಿ ಒಂದು ಸ್ಪೂಲ್ ನಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ಇರ್ತಾ ಇತ್ತು. ಅವಾಗ ನಮ್ಮನ್ನ ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡು ಅದನ್ನು ಹಾಕೋದು ಅದೇ ಒಂದು ಚಾಲೆಂಜಿಂಗ್ ಆಗಿರ್ತಾ ಇತ್ತು. ಅವಾಗ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಮೊದಲೇ ಬಂದು ಆ ರೆಕಾರ್ಡ್ಸ್ ಎಲ್ಲ ತೆಕ್ಕೊಂಡು ಅದನ್ನ ಪೇಪರ್ ಮಾರ್ಕ್ ಮಾಡಿಕೊಂಡು ಆ ತರ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಗೆ ಸ್ಟಾಪ್ ಆಗಿದೆ ಇದೆಲ್ಲ ನೋಡಿಕೊಂಡು ಈ ತರ ಒಂದು ಇದು ಒಂದು ಅನುಭವ ಅಂದ್ರೆ ಆಸ್ ಅನೌನ್ಸರ್ ಆಗಿ ಅದು. ಆಮೇಲೆ ಸಂದರ್ಶನ ಮಾಡುವ ನಮ್ಗೆ ಚಾಯ್ಸ್ ಕೊಡ್ತಾ ಇದ್ರು, ನಾವೇ ರೆಕಾರ್ಡ್ಸ್ ಪ್ಲೇ ಮಾಡ್ಬೇಕು, ನಮ್ಮ ಇಷ್ಟ ಬಂದಿರೋ ಹಾಡುಗಳನ್ನು ಅಥವಾ ಯಾರಾದ್ರೂ ಕೇಳಿದ ಬೇಕು ಅಂತ ಕೇಳಿರುವಂತಹ ಹಾಡುಗಳನ್ನು ಲೈಬ್ರರಿಗೆ ಹೋಗಿ ನಾವೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಬರ್ತಾ ಇದ್ವಿ. ಆವಾಗ ರೆಕಾರ್ಡ್ಸ್ ಎಲ್ಲ ಬ್ರೇಕಬಲ್ ಇರ್ತಾ ಇತ್ತು, ಅದನ್ನು ಹ್ಯಾಂಡಲ್ ಮಾಡೋದೇ ಒಂದು ತುಂಬಾ ಜವಾಬ್ದಾರಿ. ಅದರಲ್ಲಿ ಕೂಡ ಒಂದು ರೆಕಾರ್ಡ್ ನಲ್ಲಿ ಎರಡು ಮೂರು ಸಾಂಗ್ಸ್ ಇರ್ತಾ ಇತ್ತು. ನಾವು ಯಾರಿಗೆ ಏನು ಬೇಕು ಅದು ಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಅದ್ರ ಮೇಲೆ ಮುಳ್ಳು ಬರಬೇಕು, ಆ ಪಾಯಿಂಟ್ ಸ್ಟಕ್ ಆದ್ರೆ ಕರೆಕ್ಟ್ ಆಗಿ ಪ್ಲೇ ಆಗ್ತಾ ಇತ್ತು. ಸೊ ಈ ತರದೆಲ್ಲ ಕೆಲಸಗಳು ನಾವೇ ಮಾಡ್ಬೇಕಾಗ್ತಾ ಇತ್ತು. ಅಂದ್ರೆ ನಮ್ಮ ಸೀನಿಯರ್ಸ್ ಅವ್ರು ಇದ್ರು

0: ಕೂಡ ಈ ಕೆಲಸಗಳು ಮಾತ್ರ ನಾವೇ ಮಾಡಬೇಕಾಗ್ತಾ ಇತ್ತು.
1: ಅದೆಲ್ಲವೂ ಅದ್ಭುತ ಅನುಭವ,
0: ಇದು ತುಂಬಾನೇ ತುಂಬಾನೇ ಅದ್ಭುತ ಅನುಭವಗಳು. ಆಮೇಲೆ ಇವಾಗ ಆ ಸ್ಕೂಲ್ ಸಿಸ್ಟಮ್ ಏನೂ ಇಲ್ಲ, ಇವಾಗೆಲ್ಲ ಟೆಕ್ನಾಲಜಿ, ಈಗೆಲ್ಲ ಟೆಕ್ನಾಲಜಿ ಬಂದ್ಬಿಟ್ಟೆ. ಯಾರಾದರೂ ಶ್ರೋತೃಗಳು ನಮಗೆ ಬೇಕು ಅಂತ ಕಾರ್ಯಕ್ರಮ ಕೇಳಿದ್ರೆ ಸಾಕು, ಒಂದು ಕ್ಷಣದಲ್ಲಿ ಅವ್ರ ಬಾಯಿ ಮುಚ್ಚಿರಲ್ಲ ಅಷ್ಟರಲ್ಲೇ ಹಾಡು ಪ್ಲೇ ಆಗ್ಬಿಡುತ್ತೆ. ಈ ತರ ನೋಡಿದ್ರೆ ಟೆಕ್ನಾಲಜಿಕಲಿ ಬಹಳ ಫಾಸ್ಟ್ ಟೆಕ್ನಾಲಜಿ ಬಂದಿದೆ. ನೀವೆಲ್ಲರೂ ಕೂಡ ತುಂಬಾ ಅದೃಷ್ಟವಂತರಂತೆ ನಾವು ಹೇಳಬಹುದು. ಈಗಿನ ಅನೌನ್ಸರ್ಸ್ಗೆ ಎಲ್ಲ ಕೂಡ
1: ಅಂದಿಗೂ ಇದ್ದೀವಿ, ಇಂದಿಗೂ ಇದ್ದೀವಿ, ಅದೃಷ್ಟ ಅದು.
0: ಆಮೇಲೆ ಆಲ್ ಇಂಡಿಯಾ ರೇಡಿಯೋ ನಮಗೆ ತಿಳಿದ ಹಾಗೆ ನಮ್ಮ ಜೀವನದಲ್ಲಿ ಒಂದು ಶಿಸ್ತು ಹೇಳ್ಕೊಟ್ಟಿದೆ. ಅದು ಹೇಗೆ ಅಂದ್ರೆ ಬೆಳಿಗ್ಗೆನೆ ಬೆಳಿಗ್ಗೆ 5:45 ಆ ಸಮಯಕ್ಕೆ ರೇಡಿಯೋ ಆನ್ ಮಾಡಿದ್ರೆ, ರೇಡಿಯೋ ಆನ್ ಮಾಡಿದ್ರೆ ಸಾಕು ಒಂದು ಸಿಗ್ನೇಚರ್ ಟ್ಯೂನ್ ಅಂತ ಬರುತ್ತೆ. ಆ ಟ್ಯೂನ್ ನಿಂದ ಅದು ಕೇಳಿಸ್ತು ಅಂದ್ರೆ ಸಾಕು. ಆವಾಗ ರೇಡಿಯೋಗಳು ಎಲ್ಲರ ಮನೆಯಲ್ಲಿ ಇರಲಿಲ್ಲ, ರೇಡಿಯೋ ಬಹಳ ಕಡಿಮೆ ಜನ ಮನೆಯಲ್ಲಿ ಇರ್ತಿದ್ರು. ಅದು ಯಾರಾದ್ರೆ ರೇಡಿಯೋ ಇಟ್ಕೊಂಡಿದ್ದಾರೆ ಅವ್ರು ತುಂಬಾ ಶ್ರೀಮಂತರು ಅಂತ. ಅವ್ರ ಮನೇಲಿ ಅವ್ರ ಮನೆಯಲ್ಲಿ ರೇಡಿಯೋ ಕೇಳಿಸ್ತಾ ಇದೆಲ್ಲ, ಓ ಬೆಳಗಾಯ್ತು, 6 ಗಂಟೆ ಆಯ್ತು ಅಂದ್ರೆ 6 ಗಂಟೆಗೆ ಆಯ್ತು ಅನ್ನೋದು. ಕೋಳಿ ಆದ್ರೂ ಕರೆಕ್ಟ್ ಆಗಿ ಕೂಗ್ತಾ ಇರ್ಲಿಲ್ಲ, ಬಟ್ ರೇಡಿಯೋ ಕೂಗಿದಾಗ ಮಾತ್ರ ಎಲ್ರಿಗೂ 6 ಗಂಟೆ ಆಯ್ತು ಅಂತ ಗೊತ್ತಾಗ್ಬಿಡ್ತಾ ಇತ್ತು ಆ ತರ. ಆಮೇಲೆ 8 ಗಂಟೆಗೆ ನ್ಯೂಸ್ ಬರ್ತಾ ಇತ್ತು,
1: ಅಂದ್ರೆ ನಮ್ಮ ಆಕಾಶವಾಣಿ ಶಿಸ್ತಿನ
0: ಸಿಗ್ತು. ಅದು ಕೂಡ ಒಂದು ನಮಗೆ ನಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈಗ 8 ಗಂಟೆಗೆ ನ್ಯೂಸ್ ಬಂತು, ಓ ಈಗ 8 ಗಂಟೆ ಆಯ್ತು, ಏ ಆಕಾಶವಾಣಿ ಹೇ ಅಬ್ ಆಪ್ ಹಿಂದಿ ಮೇ ಖಬರೇ ಸುನಿಯೆ ಅಂತ ಬರ್ತಾ ಇತ್ತು. ಅದು ಕೇಳಿದ ಕೂಡಲೇ ಓ 8 ಗಂಟೆ ಆಯ್ತಾ ಅನ್ಸ್ಬಿಡ್ತಾ ಇತ್ತು. ಅದೇ ತರ ಮತ್ತೆ ಹಿಂದಿಯಲ್ಲಿ ಮತ್ತು ಸಂಸ್ಕೃತ್ ನಲ್ಲಿ ನ್ಯೂಸ್ ಗಳು ಬರ್ತಾ ಇತ್ತು. ಇದು ಆಕಾಶವಾಣಿದು ಬಹುದೊಡ್ಡ ದೇಣಿಗೆ ನಮ್ಗೆ. ಹೆಂಗೆ ಅಂತಂದ್ರೆ ಎಲ್ಲೆಲ್ಲೋ ಇದ್ದ ಸಮಾಚಾರಗಳೆಲ್ಲ ಒಂದು ಕಡೆ ಬಂದ್ಬಿಡುತ್ತೆ ಎಲ್ರು, ಅದು ತೆಲುಗುನಲ್ಲಿ ಹಿಂದಿಯಲ್ಲಿ ಎಲ್ಲಾ ಭಾಷೆಯಲ್ಲಿ ಬರುತ್ತೆ. ಅದು ಕೇಳಿದ್ಮೇಲೆ ಜನರಿಗೆ ಭಾಷೆಗಳು ಇಂಪ್ರೂವ್ ಆಯ್ತು, ಆ ನ್ಯೂಸ್ ನ ಅರ್ಥ ಮಾಡ್ಕೊಂಡ ಕೆಪಾಸಿಟಿ ಬಂತು. ಈವನ್ ಸಂಸ್ಕೃತ್, ಸಂಸ್ಕೃತ್ ನಲ್ಲಿ ಕೂಡ ಸಂಸ್ಕೃತ ಭಾಷೆಯಲ್ಲಿ ಕೂಡ ನ್ಯೂಸ್ ಬರ್ತಾ ಇತ್ತು ಆಗ,
1: ಈಗಲೂ ಬರ್ತಾ ಇದೆ.
0: ಅದೇ ಅದೇ ಈ ತರ ನೋಡಿದ್ರೆ ಜನರಿಗೆ ದಿನ ದಿನಕ್ಕೂ ಒಂದು ಬೆಳವಣಿಗೆಗೆ ದಾರಿ ದೀಪವಾಯಿತು ಆಕಾಶವಾಣಿ. ಆಮೇಲೆ ಆಕಾಶವಾಣಿಯಿಂದ ಎಷ್ಟೋ ಜನರಿಗೆ ಹಾಬೀಸ್ ಅಂತ ಸ್ಟಾರ್ಟ್ ಆಗಿರೋದು ಅದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಆಯ್ತು.
1: ಪಾಯಿಂಟ್ ನೀವು ಹೇಳ್ತಾ ಇರೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೀವನಕ್ಕೆ ಒಂದು ಆರ್ಥಿಕವಾಗಿ ಬೆಂಬಲ ನೀಡಿರುವುದೊಂದು ಆಕಾಶವಾಣಿ. ಯಾಕಂದ್ರೆ ಅನೇಕರಿಗೆ ಈ ಆಕಾಶವಾಣಿ ಅವಕಾಶ ಕೊಟ್ಟಿತು ಎಂದ್ರೆ ವಿಭಿನ್ನವಾಗಿರುವಂತಹ ಬೇರೆ ಬೇರೆ ವೇದಿಕೆಗಳ ಮೇಲೆ ಅವರ ಒಂದು ಧ್ವನಿಯಲ್ಲಿ ಅನೇಕ ಕಾರ್ಯಕ್ರಮಗಳು ನಿರೂಪಣೆಯಾಗ್ಲಿ, ಆಂಕರಿಂಗ್ ಆಗ್ಲಿ, ಖಾಸಗಿ ಚಾನೆಲ್ಸ್ಗಳಲ್ಲಿ ಅವಕಾಶಗಳನ್ನು ಕೊಟ್ಟು ಅವರ ಒಂದು ಜೀವನವನ್ನು ರೂಪಿಸಿದ್ದು ಆಕಾಶವಾಣಿ.
0: ಹಾಬೀಸ್ ನಂತ ಶುರು ಆಯ್ತು. ಅದು ಹೇಗೆ, ಆಗಿನ ಕಾಲಕ್ಕೆ ಒಳ್ಳೆ ಒಳ್ಳೆ ಸಂಗೀತಗಾರರು, ಒಳ್ಳೆ ಒಳ್ಳೆ ಹಾಡುಗಾರರು ಎಲ್ಲರಿದ್ರು. ಈಗ ಫಾರ್ ಎಕ್ಸಾಂಪಲ್ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ, ಮುಕೇಶ್ ಮನ್ನಾಡೆ, ಇವರಿಗೆಲ್ಲ ಸರಿಸಾಟಿ ಇಲ್ಲ. ಈವನ್ ಸೈಗಲ್ ಅವರು, ಸುರಯ್ಯ, ಶಂಶಾದ್ ಬೇಗಂ ಇಂಥವರೆಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಗಾಯಕರು ಆಗಿನ ಕಾಲಕ್ಕೆ. ಅವರ ಧ್ವನಿಯಲ್ಲಿ ಕೇಳಿದ ಸಂಗೀತ, ನಾನು ಮೊದಲೇ ಹೇಳಿದಂತೆ ಆ ಸಂಗೀತದ ಬೇಸ್ ಕ್ಲಾಸಿಕಲ್ ಆಗಿ ಹೇಗಿರ್ತಿತ್ತು, ಸಿನಿಮಾದಲ್ಲಿ ಹೇಗೆ ಪರಿವರ್ತನೆ ಆಗ್ತಾ ಇತ್ತು, ಅದನ್ನ ಕೇಳುವುದು ಒಂದು ಹಾಬಿ ಅಂತ ಕಲ್ತಂತವರು. ನಮ್ಮ ಹಾಬಿ ಹೇಗಿತ್ತು ಅಂದ್ರೆ ಅವರು ಹೇಗೆ ಹಾಡ್ತಾರೋ ಹಾಗೇ ಹಾಡೋದು, ಎಲ್ಲಿ ಶ್ವಾಸ ತಗೊಳ್ಳೋದು, ಎಲ್ಲಿ ನಿಲ್ಸೋದು, ಎಲ್ಲಿ ಏರಿಕೆ, ಎಲ್ಲಿ ಕೇಳತ, ಈ ತರ ಏರು ಇಳಿತಗಳು ನೋಡಿಕೊಂಡು ಅದನ್ನೇ ಅದೇ ತರ ಮಾಡಬೇಕು ಮಾಡಬೇಕು ಮಾಡಬೇಕು ಅಂತ ಹೇಳಿ ಕೊನೆಗೆ ಒಂದು ಹಾಡು ಹಾಡಬೇಕಾದ್ರೂ ಕೂಡ ಎಕ್ಸಾಕ್ಟ್ಲಿ ಅಷ್ಟೇ ಟೋನ್ನಲ್ಲಿ ಅಷ್ಟೇ ಇದರಲ್ಲಿ ಹೋಗಬೇಕು ಅನ್ನೋ ಅಂತ ಒಂದು ಹಾಬಿ ಏನಿತ್ತು ಅದು ಇವತ್ತಿನ ದಿವಸ ಒಂದು ಆರ್ಟ್ ಆಗ್ಬಿಡ್ತು. ಅಂದ್ರೆ ಅವಾಗ ಈ ಕರಾಕೋ ಅಂತದ್ದೇನೂ ಇರಲಿಲ್ಲ, ಎಲ್ಲರಿಗೂ ಹಾರ್ಮೋನಿಯಂ, ತಬಲಾ, ಸಂಗೀತ ಇಂಥವೆಲ್ಲ ಸಿಗ್ತಾ ಇರಲಿಲ್ಲ. ಆದ್ರೂ ಕೂಡ ಲಯ ಸ್ವರಬದ್ಧವಾಗಿ ಹಾಡಲು ಕಲ್ತಿದ್ದಾರೆ ಎಷ್ಟೋ ಜನರು. ಇವತ್ತು ಅಂಥದ್ದೊಂದನ್ನೆಲ್ಲ ಕಲ್ತು ಕಲ್ತು ಕಲ್ತು ಎಷ್ಟೋ ಜನರು ಗಾಯಕರಾಗಿದ್ದಾರೆ, ಎಷ್ಟೋ ಜನರು ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿದ್ದಾರೆ. ಇದೆಲ್ಲ ಕೂಡ ಆಕಾಶವಾಣಿಯ ಬೆಳವಣಿಗೆ, ನಮಗೆ ಕೊಟ್ಟಿರೋ ಮಹಾ ದೇಣಿಗೆ ಇದು. ಅದು ನಮಗೆ ಒಂದು ವರ ಆಗಿದೆ. ಆಕಾಶವಾಣಿ ಇಸ್ ನಥಿಂಗ್ ಬಟ್ ನಮಗೆ ಸಿಕ್ಕಿರೋಂಥ ವರ. ಈ 90 ಇಯರ್ಸ್ ಪ್ರಯಾಣದಲ್ಲಿ ಎಷ್ಟು ಜನರ ಜೀವನ ಎಲ್ಲೆಲ್ಲೋ ಏರಿಸಿತು ಆಕಾಶವಾಣಿ. ಅದಕ್ಕೆ ಅದು ಹೇಳೋಕೆ ಅದು ಕೇಳೋಕೆ ತುಂಬಾನೇ ಆನಂದ ಆಗುತ್ತೆ.
1: ನಿಜವಾಗ್ಲೂ ಅಕ್ಕ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕನ್ಸಿದೆ. ಕೊನೆಯದಾಗಿ ಒಂದು ಪ್ರಶ್ನೆ, ಆಕಾಶವಾಣಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಅವಕಾಶವಾಗಿ ಪರಿವರ್ತನೆಗೊಂಡಿರುವಂತಹ ಸಂದರ್ಭಗಳುಂಟ?
0: ಈ ತರ ನೋಡಿದ್ರೆ ನನಗೆ ಈ ಅವಕಾಶ ನನಗೆ ಬಂದಿರೋದು ಆಕಾಶವಾಣಿಯಲ್ಲಿ ನಾನು ಹಿಂದಿ, ತೆಲುಗು, ಕನ್ನಡ ಇದೆಲ್ಲ ಭಾಷೆಗಳಲ್ಲಿ ಕೂಡ ನಾನು ಡ್ರಾಮಾ ಮಾಡಿದ್ದೀನಿ, ಸಂಗೀತ ಹಾಡಿದ್ದೀನಿ. ಇವಾಗ ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಈಗ ಆಕಾಶವಾಣಿಯಲ್ಲಿ ತೆಲುಗು ಕಾರ್ಯಕ್ರಮ ಬರ್ತಾ ಇತ್ತು, ಅದರಲ್ಲಿ ತುಂಬಾ ಅನುಭವಜ್ಞರು ಅವರದೆಲ್ಲ ಕೇಳುವ ಇದು ಪ್ರತಿ ಭಾನುವಾರ ಒಂದು ತೆಲುಗಿನಲ್ಲಿ ಒಂದು ಡ್ರಾಮಾ ಬರ್ತಾ ಇತ್ತು. ಆ ಡ್ರಾಮಾಕ್ಕಾಗಿ ಎಲ್ಲ ಜನರು ಕಾದ್ಕೊಂಡು ತುಂಬಾ ದೊಡ್ಡ ದೊಡ್ಡವರು ಅಂದ್ರೆ

0: ತುಂಬಾ ಚೆನ್ನಾಗಿದ್ದ ವ್ಯಕ್ತಿತ್ವಗಳಿದ್ರು, ನಂಡೂರಿ ವಿಠಲ್ ಅಂತ, ಶಾರದಾ ಶ್ರೀನಿವಾಸನ್, ದುರ್ಗಾ ಜಾನಕಿ ಅವರು ಅಂತ, ಹೀಗೆ ಅನೇಕರು ಇದ್ರು. ಅವರೆಲ್ಲ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ಗಳು, ಅವರವರ ಧ್ವನಿ ಕೇಳಲಿಕ್ಕೆನೆ ತುಂಬಾ ಜನ ಆಸಕ್ತಿ ಹೊಂದ್ತಾ ಇದ್ರು. ಆದ್ರೆ ಅವರಿಂದ ಇನ್ಸ್ಪಿರೇಷನ್ ಕೂಡ ಬರ್ತಾ ಇತ್ತು. ಆ ತರದ ಒಂದು ಇನ್ಸ್ಪಿರೇಷನ್ ನಮಗೂ ಕೂಡ ಸಿಕ್ಕಿದೆ. ನಾವು ಕೂಡ ಎಷ್ಟೊಂದು ನಾಟಕಗಳಲ್ಲಿ ಭಾಗವಹಿಸಿದ್ದೇವೆ.
1: ಕನ್ನಡ ನಾಟಕಗಳು ಸಹ ನೀವು ಇಲ್ಲಿ ಮಾಡಿದ್ದೀರಂತ ಕೇಳಿದ್ದೆ.
0: ಹೌದು, ತುಂಬಾ ನಾಟಕಗಳು ಮಾಡಿದ್ದೀವಿ. ಅದರಲ್ಲಿ
1: ನಿರ್ದೇಶನದಲ್ಲಿ ಯಾರ ರಚನೆಯಲ್ಲಿ?
0: ಈಗ ಕಿತ್ತೂರ್ ಅವರು ಅಂತ,
1: ಎಸ್ ಎನ್ ಕಿತ್ತೂರ್
0: ಅವರು ಅಂತ, ಅವರು ತುಂಬಾ ಒಳ್ಳೆ ನಾಟಕಗಾರರು. ಅವರು ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಅವರ ಡ್ರಾಮಾಗಳು ಅನೇಕ ಮಾಡಿದ್ದೀನಿ. ಅದರಲ್ಲಿ ಒಂದು ತುಂಬಾ ನನಗೆ ಇಷ್ಟವಾಗಿದ್ದು ಹೆಜ್ಜೆಗಳು ಅಂತ ಒಂದು ಡ್ರಾಮಾ ಇದೆ, ಅದರಲ್ಲಿ ನಾನು ಭಾಗವಹಿಸಿದ್ದೇನೆ. ಆಮೇಲೆ ಇಲ್ಲಿಂದ ನನ್ನ ಪ್ರಯಾಣ ಟಿವಿ ಕಡೆಗೆ ಹೋಯ್ತು. ಟಿವಿ ಕಡೆಗೆ ಹೇಗಂದ್ರೆ, ಆಗಿನ ಕಾಲಕ್ಕೆ ಬರೇ 2 ಚಾನೆಲ್ಸ್ ಮಾತ್ರ ಇತ್ತು, ಕನ್ನಡ ಅಂಡ್ ತೆಲುಗು ಅಂತ. ಅದರಲ್ಲಿ ನಾನು ಇನ್ವಿಷನ್ ಅಂಡ್ ಆಫ್ ವಿಷನ್ ಎರಡರಲ್ಲೂ ಸೆಲೆಕ್ಟ್ ಆಗಿದ್ದೆ. ಹಾಗಾಗಿ ಅವಾಗ ಹೆಚ್ಚಿನ ಕಾರ್ಯಕ್ರಮಗಳು ರೈತ

0: ಆಮೇಲೆ ಇಲ್ಲಿನ ನನ್ನ ಪ್ರಯಾಣ ಟಿವಿ ಕಡೆಗೆ ಹೋಯ್ತು. ಟಿವಿ ಕಡೆಗೆ ಹೇಗಂದ್ರೆ ಆಗಿನ ಕಾಲಕ್ಕೆ ಬರೇ ಎರಡು ಚಾನೆಲ್ಸ್ ಮಾತ್ರ ಇತ್ತು, ಕನ್ನಡ ಅಂಡ್ ತೆಲುಗು ಅಂತ. ಅದರಲ್ಲಿ ನಾನು ಇನ್ವಿಷನ್ ಅಂಡ್ ಆಫ್ ವಿಷನ್ ಎರಡರಲ್ಲೂ ಸೆಲೆಕ್ಟ್ ಆಗಿದ್ದೆ. ಹಾಗಾಗಿ ಅವಾಗ ಹೆಚ್ಚಿನ ಕಾರ್ಯಕ್ರಮಗಳು ರೈತರಿಗಾಗಿ, ಸೈನಿಕರಿಗಾಗಿ ಮತ್ತು ಕೆಲವು ಪಾಠಗಳು ಪಾಠಶಾಲೆಗಳಿಗಾಗಿ ಹೀಗೆಲ್ಲ ಇರ್ತಾ ಇತ್ತು. ತೆಲುಗು ಕಂಪೇರರ್, ಕನ್ನಡ ಕಂಪೇರರ್, ಹೀಗಿಬ್ಬರು ಇರ್ತಾ ಇದ್ರು, ಒಬ್ರು ವಿಷನ್ ನಲ್ಲಿ ಒಬ್ರು ಆಫ್ ವಿಷನ್ ನಲ್ಲಿ. ಈಗ ವಿಷನ್ ನಲ್ಲಿ ತೆಲುಗು ಅವರಿದ್ರೆ ಅವರದೇ ಫಿಗರ್ ಕಾಣಿಸ್ತಾ ಇತ್ತು, ಅವರು ತೆಲುಗಿನಲ್ಲಿ ಮಾತಾಡಿದಾಗ ಬರೀ ತೆಲುಗು ಪ್ರಾಂತಕ್ಕೆ ಮಾತ್ರ ತೆಲುಗು ಭಾಷೆಯಲ್ಲಿ ಹೋಗ್ತಾ ಇತ್ತು. ಅದೇ ಸಮಯದಲ್ಲಿ ಅವರು ಮುಖನ ನೋಡಿಕೊಂಡು ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ನಾವು ಜಸ್ಟ್ ಲೈಕ್ ಡಬ್ಬಿಂಗ್ ಅನ್ಕೊಂಡು, ಅದು ನಾವು ಕನ್ನಡದಲ್ಲಿ ನಾವು ಏನಾದ್ರೆ ಮಾತಾಡ್ತಾ ಇದ್ವಿ. ಆ ಕಾರ್ಯಕ್ರಮ ಮುಖ ಅವರದಿರ್ತಾ ಇತ್ತು, ಧ್ವನಿ ನಮ್ಮದಿರ್ತಾ ಇತ್ತು,
1: ವಾಯ್ಸ್
0: ನಾವು ಕೊಡ್ತಾ ಇದ್ವಿ. ಆ ಕಾರ್ಯಕ್ರಮಗಳು ಎಲ್ಲ ಕನ್ನಡ ಪ್ರಾಂತಕ್ಕೆ, ಬೀದರ್, ಬಿಜಾಪುರ್ ಮತ್ತೆ ಗುಲ್ಬರ್ಗಾ ಇಂಥ ಪ್ಲೇಸ್ಗಳಿಗೆಲ್ಲ ನಮ್ಮ ವಾಯ್ಸ್ ಹೋಗ್ತಾ ಇತ್ತು. ಅದೇ ಸೇಮ್ ವಾಯ್ಸ್ ವರ್ಷ ನಾವು ಕನ್ನಡದಲ್ಲಿ ಮಾತಾಡುವಾಗ ತೆಲುಗು ಕಂಪೇರರ್ದು ವಾಯ್ಸ್ ಹೋಗ್ತಾ ಇತ್ತು. ನಾವು ಕನ್ನಡ ಕ್ಷೇತ್ರಕ್ಕೆ ನಮ್ಮ ಮುಖ ಮತ್ತು ನಮ್ಮ ಧ್ವನಿ ಹೋಗ್ತಾ ಇತ್ತು. ಅವ್ರದ್ದೇನಂದ್ರೆ ತೆಲುಗಿನಲ್ಲಿ ಧ್ವನಿ ಹೋಗ್ತಾ ಇತ್ತು, ಮುಖ ನಮ್ಮದಿರ್ತಾ ಇತ್ತು. ಈ ತರ ಒಂದು ಟಿವಿದು ಒಂದು ಅನುಭವ, ಇದು ಕೂಡ ನನಗೆ ಆಕಾಶವಾಣಿಯಿಂದ ಬಂದಿರುವಂತಹ ಕಾಶನೆ. ಆಮೇಲೆ ವಿವಿಧ ಭಾರತಿ ಎಂಬುದು ಒಂದು ಟಾಪ್ ಮೋಸ್ಟ್ ಕಾರ್ಯಕ್ರಮ. ಅದರಲ್ಲಿ ತುಂಬಾನೇ ಸಂಗೀತ ಪ್ರಾಧಾನ್ಯ ಇರ್ತಿತ್ತು, ಪ್ರಹಸನ ಇರ್ತಿತ್ತು. ಹವಾಮಹಲ್ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ನಮ್ಗೆ ಹೈದರಾಬಾದ್ ಬಿ ನಲ್ಲಿ ನೈರಂಗ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ
1: ಇತ್ತು.
0: ಆ ನೈರಂಗ್ ಕಾರ್ಯಕ್ರಮದಲ್ಲಿ ನಾನು ಅನೇಕ ನಾಟಕ ಮತ್ತು ಹಾಡು ಗಜಲ್ಸ್ ಅಂತದ್ದೆಲ್ಲ ಹಾಡಿದ್ದೀನಿ. ಇದೆಲ್ಲ ಕೂಡ
1: ಒಂದು ಸವಿ ನೆನಪುಗಳು,
0: ಸವಿ ನೆನಪುಗಳು, ಮಧುರ ನೆನಪುಗಳು. ಆಮೇಲೆ ಆಕಾಶವಾಣಿಯಿಂದ ಪ್ರೋಗ್ರಾಮ್, ಬಹಳ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅದು, ಅದು ಕೇಳಲಾರದವ್ರೆ ಯಾರು ಇಲ್ಲ. ಅದೇನ್ ಪ್ರೋಗ್ರಾಮ್ ಅಂದ್ರೆ ಬಿನಾಕಾ ಗೀತ್ಮಾಲಾ, ರೇಡಿಯೋ ಸಿಲೋನ್ ಬಿನಾಕಾ ಗೀತ್ಮಾಲಾ. ಅದು ಒಂದೊಂದು ಹಾಡುಗಳು ಅದು ಹಾಕುವುದು,
1: ಸೋಲೋ ವಿವರಣೆ ಕೊಡುವುದು,
0: ಸೋಲವಿ ಪಾಯದಾನ್ ಪರ್ ಬಿಗುಲ್ ಭಜಾನ.
1: ಓಕೆ,
0: ಬಿಗುಲ್ ಅಂದ್ರೆ ಅದು ಇಂಪಾರ್ಟೆನ್ಸ್ ಏನಂದ್ರೆ ಅಮೀನ್ ಸಯಾನಿ ಅಂತ ತುಂಬಾ ಒಳ್ಳೆ ಉದ್ಘೋಷಕರು ಅವರು, ತುಂಬಾ ಅಂದ್ರೆ ತುಂಬಾನೇ ಹೈಯೆಸ್ಟ್ ಲೆವೆಲ್ ಉದ್ಘೋಷಕರು ಅವರು. ಅವರು ಇಲ್ಲದೆ ಸಿನಿಮಾಗಳಲ್ಲಿ ನ್ಯೂಸ್ ಚಾನೆಲ್ಸ್ ಇರ್ತಿರ್ಲಿಲ್ಲ, ಫಿಲ್ಮ್ ಫೇರ್ ಅವಾರ್ಡ್ಸ್ ಆಯ್ತು, ಯಾವುದೇ ಆಯ್ತು, ಅದಕ್ಕೆಲ್ಲ ಮೂಲ ಧ್ವನಿ ಅವರದೇ. ಇದು ಬಿನಾಕಾ ಗೀತ್ಮಾಲದ್ದು ಹೈಯೆಸ್ಟ್ ಅಟ್ರಾಕ್ಷನ್ ಅಂದ್ರೆ ಅಮೀನ್ ಸಯಾನಿ ಅವರು, ಅವರಿಂದನೇ ಈ ಕಾರ್ಯಕ್ರಮ ಬರ್ತಾ ಇತ್ತು. ಸಬ್ಸಿಕ್ವೆಂಟ್ ಆಗಿ ಅದು ಸಿಬಾಕಾ ಗೀತ್ಮಾಲ ಅಂತ
1: ಆಯ್ತು.
0: ಇದೇ ತರ ಈ ಗೀತ್ಮಾಲಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಮ್ಮ ಹೈದರಾಬಾದ್ ನಲ್ಲಿ ಬಿ ಕೆ ಅಂತಾಕ್ಷರಿ ಅಂತ ಒಂದು ಕಂಡಕ್ಟ್ ಮಾಡಿದ್ರು, ಒಂದು ಅಂತಾಕ್ಷರಿ ಕಾರ್ಯಕ್ರಮ ಕಂಡಕ್ಟ್ ಮಾಡಿದ್ರು. ಆಗ ಅಂತಾಕ್ಷರಿಯಲ್ಲಿ ಏನಂತಂದ್ರೆ ಒಬ್ಬ ಮೇಲ್ ಸಿಂಗರ್, ಒಬ್ಬ ಫಿಮೇಲ್ ಸಿಂಗರ್ ಇರ್ತಾ ಇದ್ವಿ. ನಮ್ಗೆ ಅದು ಆಡಿಷನ್ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿ ಅದೆಲ್ಲ ಪಾಸ್ ಮಾಡ್ಬೇಕು. ಅದೆಲ್ಲ ಆದ್ಮೇಲೆ ಸುಮಾರು 10 ಸಾಂಗ್ಸ್ ಆದ್ರೂ ಹಾಡಿರ್ಬೇಕು ನಾನು.
1: ಓಕೆ,
0: ಸುಮಾರು 10 ಸಾಂಗ್ಸ್ ಅಂತಾಕ್ಷರಿ ಅದು. ಅದು ನನ್ಗೆ ನನ್ನ ಪಾರ್ಟ್ನರ್ ಒಬ್ರು ನಟರಾಜ್ ಅಂತ ಒಬ್ರು ಇದ್ರು. ಅದಾದ್ಮೇಲೆ ಅವ್ರು ಎಲ್ಲೋ ನಾನೆಲ್ಲೋ ಗೊತ್ತಿಲ್ಲ, ನಾ ತಿರುಗಾ ಅವ್ರನ್ನ ನೋಡ್ಲೇ ಇಲ್ಲ ಯಾವತ್ತು ಕೂಡ. ಹೀಗಾಗಿ ಈ ರೇಡಿಯೋ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಪ್ರಯೋಜನ ಕೊಟ್ಟಿದೆ,
1: ಮೈಲುಗಲ್ಲು,
0: ದೊಡ್ಡ ಪ್ರಯೋಜನವೂ ಕೊಟ್ಟಿದೆ. ನನ್ನನ್ನು ಒಂದು ಮಟ್ಟಕ್ಕೆ ತಗೊಂಡು ಹೋಗಿದೆ ಅಂದ್ರೆ ಅದು ಆಕಾಶವಾಣಿಗೆ ನಾನು ಶಿರಬಾಗಿಸಬೇಕಾದಂತಹ ವಿಷಯವೇ. ನಾನು ನಮನ ಮಾಡ್ತೀನಿ, ನನ್ನ ಹೃತ್ಪೂರ್ವಕ ನಮನಗಳು ಈ ಆಕಾಶವಾಣಿಗೆ.
1: ಪ್ರಭಾ ಕಾಳ್ಗಿಕರ್ ಮೇಡಮ್, ಈ 90 ವಸಂತಗಳು ಪೂರ್ಣಗೊಳಿಸುವಂತಹ ಒಂದು ಸಂದರ್ಭದಲ್ಲಿ ಆಕಾಶವಾಣಿಗೆ ಬಂದು ನಿಮ್ಮ ಸವಿ ನೆನಪುಗಳನ್ನು, ಆ ಘಳಿಗೆಗಳನ್ನು ನೆನೆಸ್ಕೊಳ್ತಾ ಇದ್ರೆ ನಿಮ್ ಕಣ್ಣುಗಳಲ್ಲಿ ಮಿಂಚ್ಗಳು ಕಾಣಿಸ್ತಾ ಇದ್ವು. ಅಷ್ಟೊಂದು ಖುಷಿ ಪಡ್ತಾ ಇದ್ರಿ, ಅಷ್ಟೊಂದು ಆಸಕ್ತಿ ವಹಿಸಿ ಖುಷಿ ಖುಷಿಯಿಂದ ಹೇಳಿದ್ರಿ, ನಮಗೆ ಸಂತೋಷ ಅನಿಸ್ತಾ ಇದೆ. ನಿಮ್ಮ ಬಾನುಲಿ ಪಯಣ ಇನ್ನಷ್ಟು ಮುಂದುವರಿಲಿ ಎಂದು ಆಶಿಸುತ್ತಾ ಇಷ್ಟೆಲ್ಲ ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು. ಪ್ರಭಾ ಮೇಡಮ್,
0: ನಿಮಗೂ ತುಂಬಾ ಧನ್ಯವಾದಗಳು. ನನ್ನ ಜೀವನದ ಸುಮಾರು 50 ವರ್ಷದ ಪ್ರಯಾಣ ಆಕಾಶವಾಣಿಯಲ್ಲಿ ಇರುವಂತಹದ್ದು ಈ ದಿನ ನಾನು ಹಂಚಿಕೊಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾನು ತುಂಬಾನೇ ಸಂತೋಷ ಪಡ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ, ಶ್ರೋತೃಗಳಿಗೆ ಧನ್ಯವಾದಗಳು.
1: ಇದುವರೆಗೆ ಆಕಾಶವಾಣಿಯ ಹಿರಿಯ ಉದ್ಘೋಷಕರು, ರಂಗಸ್ಥಳ ಅಭಿನೇತ್ರಿ, ಕವಿಗಳು ಹಾಗೂ ಹವ್ಯಾಸಿ ಗಾಯಕರಾದ ಶ್ರೀಮತಿ ಪ್ರಭಾ ಕಾಳ್ಗಿಕರ್ ಅವರು ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನ ನಡೆಸುತ್ತಿರುವವರು ಪರಿಮಳಾ ದೇಶಪಾಂಡೆ. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ಆಕರ್ಷಕ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿವರೆಗೆ ನಿಮ್ಮ ಪರಿಮಳಾ ದೇಶಪಾಂಡೆಗೆ ಅಪ್ಪಣೆ ನೀಡಿ ವಂದನೆಗಳು.